0: ಅಲನ್ನಿಯು ಬ್ರಹ್ಮ, ಸೂರ್ಯಂದು ಅದಿ ಬ್ರಹ್ಮ.
1: ಆಲ್ ಸ್ಟಾರ್ಸ್ ಆರ್ ಬ್ರಹ್ಮನ್. ಸನ್ ಇಸ್ ಬ್ರಹ್ಮ, ಮೂನ್ ಇಸ್ ಬ್ರಹ್ಮ, ವಾಟರ್ ಇಸ್ ಬ್ರಹ್ಮ, ಹೆವೆನ್ ಇಸ್ ಬ್ರಹ್ಮ, ದ ಮದರ್, ದ ಫಾದರ್, ದ ವೆಲ್ತ್, ದ ಡಿಸರ್ವ್ನೆಸ್, ದ ಲಿವಿಂಗ್ ಕ್ರೀಚರ್ಸ್, ದಿ ಇಂಡಿವಿಜುವಲ್ಸ್, ದ ಕ್ರಿಯೇಷನ್, ಸಸ್ಟೆನೆನ್ಸ್, ಇನ್ಹಿಲೇಷನ್, ದ ಹೌಸ್ ಹೋಲ್ಡರ್, ಆಲ್ ಅವರ್ ಆಕ್ಷನ್ಸ್, ದ ಬಾಡಿ, ದ ನೇಚರ್, ದ ಲೈಫ್, ದ ಹೋಲ್ ಯೂನಿವರ್ಸ್ ಇಸ್ ಬ್ರಹ್ಮನ್, ದಿಸ್ ಅಸೆಂಬ್ಲಿ ಇಸ್ ಬ್ರಹ್ಮನ್, ಅಂಡ್ ಭಗವಾನ್ ಸಾಯಿ ಇಸ್ ಬ್ರಹ್ಮನ್.